ಅಕಸ್ಬಿನಿ ಆಗುರ್ತಲ ಕಬ್ಬುರು ಪಂದೋ ನಂಗ್ ಹಿಂದಿ ತೊಕನೆ ರಚ್ಚಪ್ಪಂಗ್ ಖನಾ ಹೋಯ್ತಂಗು ತಿನ್ನೋ ಜರವೋ ನೆನೆ ಬಗೈ ಹಿಂದಿ ತೊಕನೆ ರಸಾಪ್ ಮುನಿಯಾಗುಲ ಹೈನ್ ಹೈ ಕಕ್ಬರಕ್ ತೈ ಹಿಂದಿನಿ ರಸಾಪ್ ನುಬ ಸಂಖನಾ ಲೈನೈ ಗಫಾಯ್ದಿ ಟಾಂಗ್ಸಾ ರಸಾಪ್ ಮುಂಗ್.

ಬೇಕು. ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು. ಇರ್ಬಿ ಸತ್ಯವ ಎಂದು ಪಾಲಿಸಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು. ಸತ್ಯವ ಎಂದು ಪಾಲಿಸಬೇಕು. ಊ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ದೂಸರಾ ಅಂತರ ಯಾ ದೂಸರಾ ಚರಣ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ. ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ. ಫಿರ್ ಆಖರಿ ತೀನ್ ಶಬ್ದ ಎಲ್ಲರೂ ಒಂದು ಕೂಡಿ. ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ. ಎಲ್ಲರೂ ಒಂದು ಗೂಡಿ. ಫಿರ್ ಆಸ್ತಾಯಿ ಯಹಾಂಬಿ ಗಾನಚಾಯಿ ಅಭಿ ಇಸ್ ಗಾನೆ ಕು ಸುರ್ ಹಮ್ನೆ ರಕ್ಕೆ ಹೇ ಕಾಲಾ ದೋ ಕರ್ನಾಟಕ ಮೇ ಬೋಲ್ತೆ ಹೇ ರೆಂಡರ ಕಟ್ಟ ಶ್ರುತಿ. ಈ ಗಾನ ಚತುಸ್ರ ಜಾತಿ ತಾಲ್ ಮೇ ಚಲ್ತಿ ಹೇ ಮತಲಬ್ ಏಕ್ ದೋ ತೀನ್ ಚಾರ್ ಏಕ್ ದೋ ತೀನ್ ಚಾರ್ ಏಕ್ ದೋ ತೀನ್ ಚಾರ್ ಐಸಿ ಗಿನ್ಕರಿ ಇಸ್ ಗಾನಾ ಕು ಇಸ್ ಗಾನೆ ಕು ಹಮ್ ಗಾ ಸಕ್ತೆ ಹೇ ಅಭಿ ಅಸ್ತಾಯಿ ಕು ಹಮ್ ತಾಲ್ ಕೆ ಸಾಥ್ ಗಾಯೆಂಗೇ.